0: ಪುಟ್ಟ 12 ಘಂಟಾ 30 ಮಿನಿಟ್ತ ವೆಸ್ಪಿ ಆಹೀನೆ
1: ಮಂಗ ಹಲ್ಲೆ ಚುಟ್ಟಿ ಹಾದು ಮಾ ಟಿಕೋಣ ಆತೆ ಪುನರ್ಜು ಕಾರ್ಯಕ್ರಮ ಮಾರ್ಪತ್ ಕೇಂದ್ರ ನಿರ್ದೇಶಕ ಆಕಾಶವಾಣಿ ಜ೟ಪುರ
0: ಜಿಲ್ಲಾ ಆತೆ ಕೋರಾಪುಟ
1: ಪಿನ್ಕೋಡ್ ನಂಬರ್ 7640005
0: 12 ತಾಕಿ ಜೋಹರಾ।